ಕೊರಳಸಿ ಬಿಲ್ಕ ದಿವನೂನಿ ಮಾಸ ಅಯವಾಲು ಮಿಂದಾದ ಮಕ್ಕನೂನಿ ಬ್ರಹ್ಮಾಸ ಕುರುಳಸಿ ಬಿಲ್ಕ ದಿವನೂನಿ ಮಾಸ